0: wo yesu din mu azabo enyumre yi ye be wie mpae bo no obi be fre di adanse e azabo mi hu owo owo honhom
1: jesus
0: ni aye ba be ya ne se ye be sane oja e wo shop wo
1: amen
0: owo bi wi obi sika
1: jesus
0: ye be sane oja wo shop
1: wo yesu din mu
0: e dan na wo dem no be sane oja
1: wo yesu din mu
0: because oja na no ye den
1: yes
0: owo ne be pie
1: yes
0: wo daye sumu nan se wo tai so so wo daye daye wo so daye owo owo owo owo ye be phone lines need to my friend ye ne o mompa asofo ye boye mpa ye twa to ne be phone lines na too aha ya sempa 94.7 we are revival prayer time yamen kwa nyamen wo sira wo mo so ba show mo studio ha fifre ti omo obi nkwa gye nti
1: amen
0: obi aya recent
1: yes
0: obi mpa gye nti
1: yes do mo
0: ye na
1: yes
0: asofo ye na o
1: labi da
0: kasa wo yesu de mo
1: yesu do mo
0: kasa wo ra yesu e
1: wo ra yesu
0: me ye adwuma
1: ye adwuma
0: me hu mi sika
1: mi hu mi sika
0: kasa wo ra yesu
1: wo ra yesu
0: me